ಗದರಾರಬ್ಧ ಸಂಗೀತ ಸಂಭಾವನಾ ಸಂಭ್ರಮಾಲೋಲ ನೀಪಸ್ರಗಾಬದ್ಧ ಕುಳಿಸನಾಥತ್ರಿಕೆ ತಾಮತ್ಪುತ್ರಿಕೆ ಶೇಖರೀಭೂತ ಸೀತಾಂ ಸುರೇಖಾ ಮಯೂಖಾವಳೀನದ್ಧ ಸುಸ್ನಿಗ್ಧ ನೀಲಾಲಕ ಶ್ರೇಣಿ ಶೃಂಗಾರಿತೆ ಲೋಕ ಸಂಭಾವಿತೆ ಕಾಮಲೀಲಾ ಧನುಸ್ಸನ್ನಿಭ ಭ್ರೂಲತಾ ಪುಷ್ಪ ಸಂ